0: ಹೇಳಿ ಸರ್ ಎಕ್ಸ್ಪೋರ್ಟಿಂಗ್ ಸಿಕ್ಕಿ ಅದಕ್ಕೆ.
1: Great, that's 552 heavy out of 2.2 for 5,000 heading 330.
0: Declared ILS 3600 Delta 4.